ಮೇಲೆ ಕಾರ್ಯದರ್ಶಿಕ ಆ ತೆರೆಯದ ಕಿರಿಯ ಸಿದ್ಧಾಂತ ಮೇಲೆ ಸ್ವಾಮಿ ಚಂದ್ರಮಾನ